ಕ್ರೇ ಕವಲ ಗಂಬೋ ಕ್ರೇವಲ ಗಂಬೋ ಜಿಬ್ರಿ ನಂಬಾರವಲ ಶಿವ ತನ್ನ ಕಲಾಂ ಕ್ರೇ ಗಂಬೋ ಮಾಮತ್ತು ಮೈ ಇಂಡಿ ಕಾರು ಮತ ನಕಲಾಂ ಕ್ರೇ ಗಂಬೋ ಒಳು ವಾರ್ ಗುಂಬಿಡೋ ಜಾಕಲಾಂ ಕ್ರೇ ಆರು ಮತ ನಕಲಾಂ ಕ್ರೇ ಅದು ವರತಿ ಮತ ನಕಲಾಂ ಕ್ರೇ ವರ್ ಗಂಬೋ ಒಳು ವಾರ್ ಗುಂಬಿಡೋ ಮದಾಮ ದೇಗೋ ತುರುವಾ ವರ್ಗರೋ ಇಮರ್ ವಂದಿನೋ ಅಲ್ಬರಿ ರಜಬಾತೋ ಅಂಧಕಾರವಂತರ್ ಫೇರೋ ಮಹಮ್ಮ ಬೊರ್ರಮೋ ಹೇತರ ಹೊಂದೇಗೋ ಅಲ್ವಾಯಿ ತರಿಯೋ ಅಲ್ವಾಯಿ ಕಿಸೋಕುಲೋ ಕುಲ್ ಬೋಲ್ ಜೌರೋ ಯಯ್ಯ ಬೋಣೋ ತೇ ಬರುವಾನೋ ಏ ಮಾ ಕುಲುಂಡೋ ಬರ್ಮಾ ಹೊಚ್ಚಿರೋ ಅಲ್ವಾಯಿ ಚಿಂಗುಡೋ ಅಲ್ವಾಯಿ ದಾಗರೋ ಅಲ್ವಾಯಿ ಪಾತರೋ ಮೂಸ ಜೋಖೋ ಮೂಸ ವರ್ಯಾಗೋ ವರಾಶ ಶರ್ರೋ والقرب برد بقر الدور الدنبلالة بثول خديجة الهالة قدو رأي كنودي من أبخر

ಯಾವ್ದು ಯಾಕೆ ನಷ್ಟ ಇರಿಯಾ ಇರೋದ್ರಿಂದ ಉಚಿತ ಕರಿಯ ಇದಕ್ಕೆ ಬಿಜಿರಾದ ತಯಾರು ಕರಿಯ.